awa adwenkyerɛ ka ho YouTube no a subscribe Instagram ne TikTok baby ya ye da mu e wo ho no mo na bishia ye shase a na ye ntumi nkɔ baby ya gise board mu ye a chese wiase nyina gokansi e kɔ so aman a wotiri ye yie si wonkɔ no board yi wonkɔ bobie ye kɔ mudio na Ghana de na true kan na Ghana de ye di team Say